0: ಬಾಲಿವುಡ್ ಹಿಟ್ಸ್ ಬಾಲಿವುಡ್ ಹಿಟ್ ಸಮಾವಿಚು ಆಕಾಶವಾಣಿ 102.7 ಮಂಜೇರಿ FM ಮಲಯಾಳತ್ತಿಂಡೆ ಹೃದಯ ತಾಳಂ.
1: FM ಪ್ರಧಾನ ವಾರ್ತೆಗಳು.